ನಂಗೆ ನಂಬಿನ. ಆ ದೇವ್ರನ್ನ ಒಂದೊಂದು ಜನವೂ ನಂಗ ವಳಿಪಾಡು ಮಾಡಿಲ್ಲ. ನಂಗವೂ ಸರಿ, ನಂಗ ಕುಟುಂಬವೂ ಸರಿ, ನಂಗ ಕೊಳವೂ ಸರಿ, ಒಳ್ಳಂಗಾಟ್ರ ಅಂತಂಬುದು ನಂಗ ನಂಬಿಕೆ. ಆ ನಂಬಿಕೆ ತ ನಂಗ ವಾಡ್ಕೆಯ ಒಂದೊಂದು ಜನವೂ ನಡೆಸಿದ ಒಪ್ಪದ ಕಾರಣವಾಡದೆ ಎತ್ತೆಯಮ್ಮನ ನೆನೆಸಿ ಇಂದಿನ ನಿಗಶಿಯ ಆರಂಭಿಸುವ.

ನೆಗಸ್ಟಿದ ಹೋಗಬಪ್ಪ ಅಡದ ಪಾಟು. ಈ ಪಾಟು ಗವಾವ ಪತ್ತ ಹೇಗಿರ. ಈಗ ಗವಬೀತ ಎರಡವ ನೆನೆಸ್ಬೇಕು. ಇಂದು ಎತ್ತಾಚಿ ಮಾಡಿ ಒಬ್ಬನೊಬ್ಬ ನೋಡಿಬಿಡ್ದು ಅತ್ತಂದೇಕಿ ಮುಡಿವು ಮಾಡ್ಯಾರ. ಒಬ್ಬ ಬಂದು ಕಾತೊಂದಿಬ್ಬನೆ ಇನ್ನೊಬ್ಬ ಬಪ್ಪದಾಗ ಸಿಟಿ ಜಾಮ್ ಆಯ್ಬಿಟ್ರು. ಆಗ ಒಂದು 5 ನಿಮಿಷ ವೆಯ್ಟ್ ಮಾಡ್ಯಾರ. ಒಂದು ಅರೆ ಅವರು ಅತ್ತನಲ್ಲ ಏನಾಯ್ಬಿಟ್ಟ ಇನ್ನೂ ಕಾಣತವ ಅತ್ತಂದಾರ. ಇನ್ನೂ ಜಾಮ ಕೂಡಿಂದೇ ಹೋಗ ಹೋಗ ಹೇಗಿದೆ ಜಾಮಗ ಬರಾರ ಏನ ಜೋಲಿಯೋ ಅತ್ತಂದ ಐತೆ ಲಾಗ ತೋರ್ರ. ಆಳೆ ಆ ಎಡೆಯ ಬಿಟ್ಟು ಒಪ್ಪದು ಮುಡಿಯ. ಇದಾ ಬಂದುಬಿಟ್ಟಾರ, ಅದಾ ಬಂದುಬಿಟ್ಟಾರ ಅತ್ತಂದೇಗಿ ಅವಕ್ಕೆ ಬಪ್ಪನಗಟ್ಟ ಅಳ್ತೆ ನಿದ್ದನ. ಅವಕ್ಕೆ ಬಪ್ಪನೆ ಒಂದು ಪಕ್ಕದಾಗ ಆಸಟ್ರ, ಒಂದು ಪಕ್ಕದಾಗ ಕೋಪಟ್ರ. ಈಗ ತಾ ಬಂದ್ರಯ್ಯಾ ಅತ್ತಂದೇಗಿ ಒಂದು ಆಸೆ, ಈಗಾಳಿ ಬಂದೆಯೇ ಅತ್ತಂದೇಗಿ ಒಂದು ಕೋಪ. ಅದೆರಡು ನೋವು ಆ ಮೊಗದಾಗ ತೋರಿಸುವ ಆ ಮೊಮೆಂಟ್ ಆಡದಲ್ಲ, ಅದೋಗತ್ತೆ ಆಡದ ಗಬ. ನಂಗೆ ವಾಡ್ಕೋದಾಗ ಒಂದು ಟೈಮಾಳಿಯೋ ನಂಗೆ ನೋಡಿದನ ಫೀಲ್ ಮಾಡಿದನ. ಆ ಉಣರ್ಚಿಯ ಯೋಗುವ ಒಂದು ಪಾಟೋತ ನಂಗಾಗಿ ಬಂದೇ ಆಡದೆ ಕೇತ್ ನೋಡುವು.

ಇಂದಿನ ನಿಗಶಿದಾಗಬಪ್ಪ ನೆರೆಯುವ ಪಾಟು. ಅಪ್ಪಗೂ ಹೆಣ್ಣುಗೂ ಆಡುವ ಗವ ಅತ್ತಂಬುದು ಅದಕ್ಕೆ ಬಂದು ಉವಮ ಎಲ್ಲ ಹೇಗೆ ಈಕ್ವಲ್ ಮಾಡಿದ್ ಮುಡಿಯ ಸರಿ ಮಾಡಿದ್ ಮುಡಿಯ. ಅಪ್ಪಗ ಹೆಣ್ಣು ತಾ ಬೇಕು, ಹೆಣ್ಣುಗ ಅಪ್ಪ ತಾ ಬೇಕು. ಕಾಲ ಕಾಲವ ಹೆಣ್ಣು ಕೊಡುವಾಗ ಅದೊಂದು ಗವ ಅಟ್ಟುಂದೇ ಅಟ್ರ. ಅವಕ ಮದುವಾಗಿ ಬೇರ ಮನೆಗ ಓಳೆಯು ಕೂಡ ಅಪ್ಪಗ ಹೆಣ್ಣು ರಾಜಕುಮಾರಿತ, ಹೆಣ್ಣುಗ ಅಪ್ಪ ಯೋಗವೂ ಈರೋತ. ಇದೊಂದು ಬಂದ. ಈ ಬಂದವ ಒಂದು ಕುಂಡ ಒಂದು ತಾಲಾಟು ಮುಳಿಯುವ ನಂಗೆ ಹೇಗ್ಯಾರ. ಆಳೆ ಈ ತಾಲಾಟು ಬಂದು ಅಪ್ಪ ಹೆಣ್ಣುಗ ಪಾಡಿಯಾರವ ಇಲ್ಲ ಹೆಣ್ಣು ಅಪ್ಪಗ ಪಾಡಿಯಾರವ ಅತ್ತಂದು ನಂಗ ಪಿರಿಚಿಯರ್ ಬದುಕ ಮುಡಿಯ. ಎರಡಾವು ಒಬ್ಬ ಮೇಲ ಬೀತ ಗಪವ ಆಸೆಯ ಪಾಠ ಪಾಡಿಯಾರ. ಪಾಟು ಕೇತ್ ನೋಡಿದಾಗ ಆಸಗ ಸೊಗವಾಡದೆ. ಇದೋ ಪಾಟು ನಂಗಾಗಿ ಬಂದೊಂದೇ ಆಡದೆ ಕೇತ್ ನೋಡುವು.